0: ವ್ಯಾಸೋಕ್ತಮಷ್ಟಕಮಿದಂ ಪಠಿತಾ ಮನುಷ್ಯ ವಿದ್ಯಾಂ ತ್ರಿಯಂ ವಿಪುಲ ಸೌಖ್ಯ ಮನಃ.
1: You are listening to 103.3 FM HD2 WPRB Princeton, New Jersey and 92.7 W224 CW Franklin Park, New Jersey. Radio Mirchi.
2: It's hot.